0: ಎಲ್ಲಾ ತಿಳಿದಾದುವನ ಹುಚ್ಚ ಅರಿನ ದೊಂಪಿಟ ಕರನ ಕೀಯಾಟು ಮುಳು ಲೋನತಿ ಕರನ
1: ಹದಣ್ಣ ಒಹೆಲಗೆ ನಿವಾಸ ಲೀಬಡು ಖಪನವ ವಟಿನ ಖೆಲೆ ಲೋವಟಿ.